ವೇದ್ಯ ನಿಜ ವೈಭವ ಭಕ್ತ ಭೋಗ್ಯ ಶ್ರೀ ವೆಂಕಟಾಚಲಪತೆ ತವ ಸುಪ್ರಭಾತ ನಿತ್ಯಂ ವೃಷಾಚಲಪತೇರಿಹ ಸುಪ್ರಭಾತ ಯೇ ಮಾನವಾ ಪ್ರತಿದಿನಂ ಪಠಿತುಂ ಪ್ರವೃತ್ತಾ ತೇಷಾಂ ಪ್ರಭಾತ ಸಮಯೇ